ಸುಸರಬಹಾರೆ ಕರವಿತ ಆಶಾ ಭೋಸ್ಲೆ ಅನ್ಸೋ ಹಸು ವರಶಿಲ್ಲೋ ಕರವಿತ ಮುಖರ್ ಕಿಶೋರ್ ಕುಮಾರ್ ಆಣಿ ಚಂದ್ರಾಣಿ ಮುಖರ್ಜಿ ಹಂಸ ಆವಾಜ್.